ಏನ್ ತೋಸೆ ಏನಿದೆ ಬಾಕಿ ಯಾವ ರೆಸ್ಟ್ ಇದು ವಿಸಾಳೆ ತ್ವಾರ ತೋರಿಸಂಗ್ ತಿರ್ಕಡವು ಒದೋರಿ ತ್ವಾರ ಮೆಸರಂಗ್ ತಿರವಿನ್ ಕದ ದಗ ಬರಶಿ ತೋಸೆ ಸಟಾಮ್ ಟಿಬಲ್ಲ ಸುತರ್ತಿಬ ಸುತರ್ತಿಬ್ ಸರ್ ತೋಸ ಅವರೇ ಸರಾಯಿ ದಗ ಅವರೇ ಸರ್ ಇನ್ಶಾಲ ತೋಸೆ ನಾಯ್ ಸವಾಲಾತ್ ಕಾವು ಒತ್ತೋಸು ಇನ್ಶಾಲ ಜೋಬಿನ ರೊಕ್ಕ ಈಗ ದೊಪೋರ ಜಬ್ ಯಾದ ಅಕ್ಪಲ್ ನಂಬರ್ ಚಿದಾ ದರ್ ಸರ ಶೇರ್ ಕವಿನ್ ಕೈ ಆ ನಂಬರ್ ದ ಸಾರ ಶೇರ್ ಕಿಯ ದರ್ ಸರ್ ನೋಟ್ ಕಿಯ ಜಕ ಚತೋಸು ಕಿದಾಯಿ 0332 ತಾ ಮೆಸೇಜಿನ ಕಡಿ ಲೇಕಿನ ಆಗ ಮಸಲಾ ದಾಗ ದೋ 0332 ಚಿದಾ ಆಗ ಚಾರ್ ನಕೈ ಲಗ್ಯ ದ ತೋಸ ಮಾಲೂಮ ದೊಕನ ಚ ಬನಿಗುಲ್ಲ ಬನಿಗುಲ್ ಶೇ ಹೋಬಸ ಅಲ್ಲಾ ತರಫ್ ನಾ ಇಮ್ತಿಹಾನ್ ದ ಅಜ್ಮೈಶ್ ತಾ ಅಲ್ಲಾ ಜಲ್ಲುಶಾನು ದ ಅಜ್ಮೈಶ್ ಶೇ ಮಿಶ್ ಟೋಲ್ ಪಾಶ್ತೋನು ಯೇನಿ ಆಗ ಅಲ್ಲಾ ಜಲ್ಲುಶಾನು ಅಜ್ಮೈಶ್ ಶೇ ಪಿರಾ ಪಿರಾ ಯೇನಿ ಮದದ್ ಮದದ್ ಸರ ಮದದ್ ಸರ ಅಲ್ಲಾ ಪು ಹುಕ್ಮ ಸರ ದ ಅಜ್ಮೈಶ್ ಶೇ ಮಿಶ್ ತುಸೆ ಟೋಲ್ ಅಲ್ಲಾ ಪಕ್ ಯೇನಿ ಪಾಸ್ ಉ ಫರ್ಮಿ ವರ್ಹಲ್ ಅಲ್ಲಾ ತರಫ್ ನಾ ಅಜ್ಮೈಶ್ ತಾ ಉದಾಗ ಮಾರ್ಗ ಪೆರಿವಿ ಅಲ್ಲಾ ಜಲ್ಲುಶಾನು ಹದೀಸ್ ತಾ ಹದೀಸ್ ತೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರಕ ಹದೀಸ್ ತಾ ಮುಫಹಮ್ ದಾ ಅಚಾನಕ್ ದಿಮಾಗ್ ತರ ಹೋಗಿ ಚೆ ಇನ್ಸಾನ್ ಪ ಜಿಂದಗಿ ಶೇ ಹರ್ ಟೈಮ್ 99% 99% ಯಾ 99% ಮಸಾಯಿಬ ಯಾ ಮಿಸಾಲ್ ಅಜ್ಮಾಯಿಶಿ ನದಿ 99% ಚೆ ಕೋಶಿಶ ವೇ ಈಗ ಮಸಾಯಿಬ ವಿಚ ದಾ ಇನ್ಸಾನ್ ಸೋಶಿ ದಗ ದುನಿಯಾ ನಾ ಲೋಡ್ ಶಿ ರುಖ್ಸತ್ ಶಿ ಬದಾಸೆ ಹಾಲಾತ್ ಸರಾ ಚಿಯಾ ದಗ ಮುಕರಬು ಗರ್ಜಿ ದಲ್ಲುಶಾನು ಯಾ ದೇ ಜಹನಮ ಮರ್ತಕೆ ಗರ್ಜಿ ಬಹರಹಾಲ ಇನ್ಸಾನ್ ಪೆ ಇಖ್ತಿಯಾರ ಶದಿ ಚಿದಾ ಇನ್ನೆ ಕಮಾಲ ಕಾಯ್ದಾ ವೇ ಜನತಿ ವಿ ಓದಾ ಚಿ ಬಾದ ಮಾರ ಕಾಯ್ದ ದೋಜ಼ಖಿ ವಿ ಹರ ಇನ್ಸಾನ ಜೋನ್ ದು ಪರಾ ಸರಂಗ ಯಾ ಕರವಂದಾ ಕಾಯ್ ಗಾಶ ವಿದಾ ಇರೇ ಬಿಯಾ ಮಕ್ಸೂದ ದೇ ಖಬರ ದಾಗ ದಾ ಚಾ ಆಖಿರ್ಕಾರ ವಿದಾ ಇನ್ಸಾನ್ ಮರ್ಗ ದೆಹಲೀಸ್ ತಾ ಅಜ್ಮಾಯಿಶೆ ನಾ ಕಚೇ ದಾ ಇನ್ಸಾನ್ ಬಚತ್ ಶಿಯಾ ಬೇದಾ ಬುಡಾ ತೇಪ್ ಇನ್ಸಾನ್ ರೋಶಿ ಬ್ಯಾ ಘಾಟ ಅಜ್ಮಾಯಿಶ ತಾ ಬ್ಯಾಖರ್ಕಾರ ದಾಯಿ ಬುಡಾ ತೇಪ್ ನಾ ಬಾದ ಬೇದಾಯಿ ಖಬರ್ ತಾ ಲೋಡ್ ಶಿ ಬಹರ್ಹಾಲ್ ಹದೀಸ್ ಮಫಹೂಮ್ ಸರ್ ಬಯಾನ್ ಕ ಖಬರ್ ಜಾ ಕಹು ಚೇದಾ ದೇ ಜಿಂದಗಿ ಸಪತನ್ ಲಗೇ ಜಿ ಓ ಮಿಸ್ ತೋ ಸೇವಾನ್ ಶ್ವೇ ಇನ್ಶಾಲ್ಲಾ ಬೆಹತರೀನ್ ತರ್ತೀಬ್ ಸರಾ ದಾ ಶೋ ಬ್ಯೇ ದಾ ಚೇನನ್ ರೇಜ್ ಮಿಸ್ ತೋ ಸಿಸರಾಂಗ್ ಇತರ ಕದಿ ದ ನಂಬರ್ ದರ್ ಸರ್ ಶೇರ್ ಕವಿನ್ ಕೈ ದರ್ ಸರ್ ನೋಟ್ ಕಿಯ 0348 9 7 8 0 4 9 5 ठीक शुआ 97 80 495 97 80 495 0348 ठीक शुआ तक नंबर तो से मैसेज कवाई शिये ಕಾಲರ್ ಕವಾಯಿ ಶಿಯೆ ಜಕಾಯ್ ದ ಟ್ರಿನಾರ್ ನಂಬರ್ ಖಸೂಸಾನ್ ದೇ ಕರ ಕುಲ್ ಖಾಯ್ ದೇ ಬಾರ್ ಬಾರ್ ದಿ ವಲ್ ಚಿ ಯಾರ್ ಮಿಶ್ ದೋ ಪರ ಸ್ಪೆಷಲಿ ಯೋ ಟ್ರಿನಾರ್ ನಂಬರ್ ಜೋನ್ ದೋ ಪರ ಅಕ್ಸೆಪ್ಟ್ ಕಾ ಚಾ ಮಿಶ್ ತೋ ಸಾ ಕಾಲ್ ಪ ಕವಾಯಿ ಶಿ ಈಗ ವಜನ ಯು ಫೋನ್ ಶ ಮಸಲೆ ವೇ ಬಾರ್ ಬಾರ್ ಕಟ್ ಕೆತ್ ನಂಬರ್ ಈಗ ವಜನ ಮ್ಯಾ ಮೇ ಬಂದ್ ಕಡಾ ದಾ ಚ ಹರ್ ಕಲಾ ಸಿಗ್ನಲ್ ಮಿಶ್ ಜೋ ಟಿಕ್ ಟಾಕ್ ಶಿ ವೇ ಇನ್ಶಾಲ್ಲಾ ನಂಬರ್ ಬ್ಯಾ ಮಿಶ್ ಚಲಾ ಇಪರ್ ರೇಡಿಯೋ ಶೇ ಬ್ಯಾ ದಾ ನಂಬರ್ ಸಾರ್ ಶೇರ್ ಕವಿನ್ ಕೈ ಸಿಫರ್ ದ್ರೈ ಸಲೇರ್ ಉತ್ ಸಿಫರ್ ದ್ರೈ ಸಲೇರ್ ಅತ್ ನ ವೌ ನ ವೌ ಅತ ಸಿಫರ್ ಬ್ಯಾಯ ಗಣಬಾದ 4 9 5 ಟಿಕ್ ಶಾಕನ ಸರಾಸರ ಯುಫೋನ್ ನಂಬರ್ ಬೋಲ ಬಲ್ಚೆ ಅಗಾದರ್ ಸರ್ ಆಕ್ಟಿವ್ ದಾ 0314 944 48 98 0314 944 48 98 ಬಹರಹಾಲ ಜುಮಿಚ್ ಪಟೇಲ್ ನಾರ್ ನೆ ತೋಸೆ ಕಾಲ್ ಕಾಯಿ ಮೆಸೇಜ್ ಕಾಯಿ ಚೆ ಬಿಜಾ ಅಗಾದ ಸರ ಶೇರ್ ಕವಾಯಿಶ 0348 97 80 495 97 80 495 ದಾಶ ಈಜಿ ನಂಬರ್ ದಾ 0348 0348 9 7 8 0 4 9 5

ಹಸಿ ಬಿಲ್ಕುಲ್ ಸುಂದರ ಊರು ಚೂಂಕಿ ಟೈಮ್ ಚುಕಮ್ ದಿ ಕಮ್ ವೀಕನಾ ಇವಾಗ ಇಂಟರ್ ಟೈಮ್ ನೋ ಬಿಲ್ಕುಲ್ ದಾಸಿ ಕಿ ವೀಚೆ ಜೀವನ್ ಚಿದಾ ಸಂದರ ಜಿಗಿ ಮದು ಗನ ಸಂದರ ಹಾವೆ ಸರಾವಟ್ ಸರ ಊರು ವೈ ಓ ದೇನ ಇಲ್ಲವಾ ಕಾಲ್ ಚಿಕಿಮ್ ದಿ ದಾವೆ ಹಾಂ ಶಮಿಲವಿ ವರ್ಷ ಜಿಗು ಮೆಸೇಜ್ ಇಸ್ ರೋಲಿ ದಾವೆ ಹಾಂ ಬ್ರುಗಾಮ್ ಕಿ ಶಮಿಲವಿ ಬಿಲ್ಕುಲ್ ಮೆಸೇಜ್ ಕಡೆ ದೈ ವೇ ಕನ ಚೆ ವೆಲ್ಕಮ್ ಟು ದ ಶೋ ಅಂಡ್ ಸೂಪರ್ ರಿಪೋರ್ಟ್ ತಾರಿಕುಲ್ ಎಮ್ ಎಸ್ ಜಿ ಅಖ್ತರ್ ಲಲಾ ಅಂಡ್ ಆಲ್ ಲಿಸನರ್ ಆರ್ ಲೇಖರ್ತ ದೈವಾ ಸಾಂದರ ಮೆಸೇಜ್ ಕಡೆ ಸಲಾವುದ್ದೀನ್ ಫ್ರಾಮ್ ಬನ್ನು ಸುರಾನಿ ಡೇರಾ ಮನನ ಸಲಾವುದ್ದೀನ್ ಮೆಸೇಜ್ ಕವಲೆ ಡೇರಾ ಡೇರಾ ಮನನ ಬಿಲ್ಕುಲ್ ಸಂದರ ಅದರ ಬಳಿಕ ಯೋ ಜಹಾನ್ ಮನನ ಶೇ ಪ್ರೋಗ್ರಾಮ್ ಮೆಸೇಜ್ ಹೋಗ ಸಲಾವುದ್ದೀನ್ ಡೇರಾ ಡೇರಾ ಮನನ ಶಾ ಥ್ಯಾಂಕ್ ಯು ಮೆಸೇಜ್ ಕವಲೆ